ಕಾಕ್ಖಂಡ ಬಿಹಂಡನ ಕಾಲದಲ್ಲ ಖಂಡ ಅತರನ ಮಂಡನ ಬಾರಬಂಡಂಗ ಭುಜ ದಂಡೆ ಅಖಂಡ ತೇಜ ಪ್ರಚಂಡನ ಜ್ಯೋತಿ ಅಮಂಡ ಪಾಪ್ರಭಂ ಸುಖ ಸಂತ ಕಾರಣ